0: ರಂಗಾ ಉದಯ ದೇಸ್ ಮೇರು ಎವರೆಸ್ಟ್
1: ಯೋ ಕೃಷ್ಣ ಸಾರ್ ಎಫ್ ಎಂ
2: 94 ಮೆಗಾಹರ್ಟ್ಸ್ ಕೃಷ್ಣ ಸಾರ್ ಜತ್ತಿಗೆ ದೇಸ್.